ಊಹೆಬಾಸ್ಕಿ ಯೋಚರು ತಾನಲಿ ಪೊಚ್ಚಿಚ್ಚರು ಲೀಸಲು ತಾನಲಿ ಭೈರು ಬೈ ಚಂಕಾಬಿಸು ಲೀಸಲು ತಾನಲಿ ಚರ್ಚು ನೋಡೋಮೆ ಕಾರಿಯೋ ಮುಸ ಒಳ್ಳೆ ಬಾಚನ್ ಬಾಚನ್ ಗುಳಿಸ್ಕೊಂಡು ಚಂದ ತಾನಲಿ ಪಿಳಕಲೆ ಕಾಲು ಚಂದು ನೋಡೋ ಇಲ್ಲ ಮಾಸ್ತಿ ಚೇನ ಸುಬು ಮಾಸ್ತಿ ಕುಮರ್ಸ್ ಅಂದ್ರೆ ಸುಬು ಮಾಸ್ತಿ ಎಂಪ್ರೆಸಾರಿ ಸುಬು ಬಾಚನ್ ಬೇರೆ ತುಂಬ ಪೇಕ್ಸ್ಕು ಬಾವು ತುಂಬ ತುಂಜಾಲೇ ತುಂಬಿದ್ದಲ್ಲಿ ತಾಕ ಮಿಂತೇಲೋ ಉಯಸ್ ಮಾಲು ಉಯಸ್ ಮಾಲು ತುಂಬಿದ್ದಲ್ಲಿ ತಾಕ ರೂಮಿನ ಕಾರಿಯೋ ತಾಕಿನೋ ನೂ ಪ್ರೇಸಿನ ತಾಕಿನೋ ನೂ ಪ್ರೇಸಿನಲ್ಲಿ ತಾಕಿ ಲಕ್ಷ ಪ್ರೇಸಸ್ ಬಿಂಕು ತೇಲೋ ನಾಮಿನ ಪ್ರೇಸಲ್ಲಿ ತಾಕಿನೋ ಚೆಂಗು ಉಮ್ ಮತ್ತಿ ವಾಯ್ತೇಜು ಚೆಹು ಉಮ್ ಮಾಚ್ ತಾಕಿ ಉಪೆ ಭಾಷೆ ತಾಕಿ ಮತಿ ವಾಯ್ತೇವಿ ಉಪೆ ಭಾಷೆ ತಾಕಿ ಗುತ್ತಿ ದಿಸಾಬಿ ತೇಲೋ ಬೇಕೆ ಡಾಕ್ಯುಮೆಂಟ್ಸ್ ಪ್ರೆಸಸ್ ಡಾಕ್ಯುಮೆಂಟ್ಸ್ ಪ್ರೆಸಸ್ ನೂ ನೂ ಪ್ರೆಸ್ ಬಿಲ್ ತಾಕಿ ಚೆನ್ನ ಭಾಷೆ ಚೆನ್ನ ಭಾಷೆ ತಾಕಿ ಬಕೋ ಶಾಬಿಯೋ ಚೆನ್ನ ಭಾಷೆ ತಾಕಿ ನೋ ಡಾಕ್ಯುಮೆಂಟ್ಸ್ ಬಿ ಗುತ್ತಿ ದಿಸ ಮೇಂತಸ ತುಂತು ಸು ಬಿಲ್ ಹೇನ್ ಪಿ ಅಂತೇಲೋ ತುಂತು ಸ್ಲೋ ಮಾಚ್ ಕಹಾನ್ ತೆತ್ತು ನೋಡಲಿ ತೆತ್ತು ನೋಡಲಿ Felipe Carrillo Puerto. De Berchitam, Bertín Berchit, un pet antitulaga más cajano de tu nombre Carrillo, cucanán tu bao, cucanán tu bao, cuyero que no macho le taque, no, cuyero vamos de base. Vamos de base, vamos a hachitaque, ¿eh? Pues cucamo, vamos a chen de base, mucanco, tú me le te vas a cutir, besado, de quino cubano, de quino cubano. ಏನಿಕ ತುಂತಿಂತು ಪರ್ಚಿಮಾಯ್ತೇ ಬಿಯೆಸ್ ಫಾಲ್ಸೋಸ್ ಡಾಕ್ಯುಮೆಂಟೋಸ್ ಪರ್ಚಿಮಾಯ್ತೇ ಬೇಯೋ ಕಿಲ ಬೋಯ್ತೇಸ್ ಸಿರ್ಕುಲಾ ಬಿಯೆಸ್ ಫಾಲ್ಸೋಸ್ ಡಾಕ್ಯುಮೆಂಟೋಸ್ ಪೇಸೋಸ್ ತೆತ್ತು ನೋಡಿ ಕರಿಯೋ ಪುರ್ತು ತುಳಕಲೆ ಔತೋರಿದಾರೆ ಸೊ ತುಳ್ಳಿ ತುಂಜಾಕೊ ತಿ ತುಳ್ಳಾಕ ಬಾಸ್ ಕಾಲು ಮುಖಾಂಕು ಕುಶಿಷ್ಟು ಕುಯಿಲೋ ದೇಖಿ ದೇಖಲೆ ತಾಕಿನ ಮಾಲು ಮಾಮ ಮಾಲು ಬಸ್ ಮುಖಾಂಕು ಬೇಲೆ ಬಾಕಿ ತೆತ್ತು ನೋಡಿ ಕರಿಯೋ ಪರ್ತು ಅಲ್ಲಿ ತಂಕ ಬೇತಿಲ್ಲೇ ಅವತ್ತೋರಿ ಪೇರೋ ಬಚ್ಚಿ ತಿಳೋ ತಿಳೋ ಕನ್ನಾಂತ ತಿಳ ಕನ್ನಾಂತ ಬಾಯ್ಸ್ ಮುಸ್ ಅವತ್ತೇಶ್ ಲೇ ತಾಕ್ತೀನಿ